ತಾಕೆಟ್ಟ ತಾಕೆಟ್ಟ ಧೀಮಿ ನಾಡಿಟ್ಟ ತಾಕೆಟ್ಟ ಧೀಮಿ ನಾಟ್ಯಂ ಉಲಗಂ ಶಿವನಿಂತಂಜಂ ಅವನ್ ಪಾದಮೇ ಪಂಕಜಂ ನರ್ತನ ಮೇ ಶಿವ ಕವಸಂ ನಟರಾಜ ಪಾದಂ ನವರಸಂ